ಜನದೋ ಜನ ಜನ ಜನದ ಸರಿ ಗಿಡದಿ ಜನುತ ಜನುತದಿ ಸಗದಿ ಗಿಡದೋ ಜನ ಜನ ಜನವೇನ್ ಭಕ್ತರು ಮುರಿವರ್ಗಿ ಮಯಾಗಳು ಪುಗೈ ಪಾಡವು ಪುನಸೆ ತಡೆ.

ಸಾಗಿನ ಸಾಧನ ಸಾರ್ಥಕ ಮಂದಗ ಯೋಗ ಬಲಮುಗ ಯಾಗ ಫಲಮುಗ ಸಾಗಿನ ಸಾಧನ ಸಾರ್ಥಕ ಮಂದಗ